ಮಗಣ ಯಗನ ರಗನ ಸಗಣ ಯಗನ ರಗಣ ಸಗಣ ತಗಣ ರಗನ ಸಗಣ ತಗಣ ಪಗಣ ಸಗಣ ತಗಣ ಪಗಣ ಗಗಣ ಮಗಣ ಯಗನ ರಗಣ ಸಗಣ ಯಗನ ರಗಣ ಸಗಣ ತಗಣ ರಗನ ಸಗಣ ತಗಣ ಪಗಣ ಸಗಣ ತಗಣ ಪಗಣ ಗಗಣ